ಅಯ್ಯಲ್ಲ ಗುದರ್ ಮಂಗಿ ವೈ ವೈನು ಸಂಹನ್ಕೆ ಸಲಾಮ ವಾಲೇಕುಂ ನಿಜಾಮ್ ಪ್ರೋಗ್ರಾಮ್ ಜಬರ್ದಸ್ತ್ ರವಾನ್ ದೆ ಠೋಲತ ಸಲಾಮ್ ಜೆ ಇಜಾಜ್ ದಾರ್ ಕಶೋಳೆ ನಾ ಮನನ ಇಜಾಜ್ ಖಾನಾ ಅಲ್ಲಾ ದಿ ದ ಸ್ರೀ ರೂಲೆ ಖಾವನ್ ಕಾ